ಏನಕ್ಕೆ ಏನು ಪ್ರಕರಣ ಬಾನೆ ಬೀಳೋಕ್ ಅನ್ನೋ ಕ್ಯೋಕಿ ಜಲ್ ಹೇ ತೋ ಕಲ್ ಹೇ ಔರ್ ಅಬೆ ಮೇ ಆಪ್ನೆ ಲೇ ಚಾಲು ಹೂ ಚಾಲ್ತಾ ಚಾಲ್ತಾ ಏಕ ಬಡಿಯಾ ಸೋ ಹರ್ಜಸ್ ಓಂ ಪ್ರಕಾಶ್ ಸರ್ವಟಾರೋ ಗಾಯಡೋ ಮಾರಾ ಭೋಲಾ.